0: ಪ್ರದತ್ತಃ ಮನಸುಖ ಮಾಂಡವೀಯ ಇತ್ಯನೇನ ಅಸ್ಯ ಕೃತೆ ವರ್ಧಾಪನಂ ಪ್ರದತ್ತಂ. ಗುಜರಾತ್ ಆರಕ್ಷಿ ವಿಭಾಗೇನ ರಾಜ್ಯೆ ಅವೈಧ ರೂಪೇಣ ನಿವಸತಃ ಬಾಂಗ್ಲಾದೇಶೀಯ ನಾಗರಿಕಾನ್ ವಿರುದ್ಧ ಆಪರೇಷನ್ ಡೆಲ್ಟಾ ಹಂಟ್ ನಾಮ್ನ ವಿಶೇಷ ಅಭಿಯಾನಂ ಆರಬ್ಧಂ. ಅಸ್ಯ ಅಭಿಯಾನಸ್ಯ ಅಂತರ್ಗತಂ ಗತ ಚತುರ್ವಿಂಶತಿ ಹೋರಾಸು ಚತುರ್ವಿಂಶತಾಧಿಕ ಚತುಶತಂ ಬಾಂಗ್ಲಾದೇಶೀಯಾ ಗೃಹೀತಾಃ ತಥಾ ಚ ದ್ವಿ ಅಶೀತ್ಯಧಿಕ ಸಪ್ತಶತಂ ಅಧಿಕ ಸಂದಿಗ್ಧ ಜನಾನಾಂ ವಿಷಯೇ ಅನ್ವೇಷಣಂ ಪ್ರಚಲತಿ. ದಿಲ್ಲೀ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅದ್ಯ ಮಾಲವೀಯ ನಗರೆ ಅಗ್ನಿಕಾಂಡೇನ ಆಹತಾನ್ ದ್ರಷ್ಟುಂ ಸಾಕೇತಸ್ಥಂ ನಿಜಿ ಚಿಕಿತ್ಸಾಲಯಂ ಗತವತಿ. ಸಾ ಪೀಡಿತೈ ತಥಾ ತೇಷಾಂ ಪರಿವಾರ ಜನೈಶ್ಚ ಸಹ ಸಂವಾದಂ ಕೃತವತಿ. ಪ್ರತ್ಯೇಕಂ ಮೃತಕಸ್ಯ ಪರಿವಾರಾಯ ದಶಲಕ್ಷ ರೂಪ್ಯಕಾಣಾಂ ಗಂಭೀರ ರೂಪೇಣ ಆಹತಾನಾಂ ಪಂಚಲಕ್ಷ ರೂಪ್ಯಕಾಣಾಂ ಚ ಅನುಗ್ರಹ ಧನಸ್ಯ ಘೋಷಣಾ ಕೃತಾ. ಬಿಹಾರ ರಾಜ್ಯಸ್ಯ ಮುಜಫರ್ಪುರ ನಗರೆ ಏಕಸ್ಮಿನ್ ನಿಜಿ ಚಿಕಿತ್ಸಾಲಯೇ ಭೀಷಣಾಗ್ನಿಕಾಂಡೆ ತ್ರಯಃ ಜನಾಃ ಮೃತಾಃ ಅನೇಕೇ ಚ ಆಹತಾಃ. ಏಷಾ ಘಟನಾ ಗತರಾತ್ರೌ ಬ್ರಹ್ಮಪುರ ಕ್ಷೇತ್ರೆ ಅಭವತ್. ಗಂಭೀರ ರೋಗಿಣಃ ಉಪಚಾರಾರ್ಥಂ ಅನ್ಯೇಷು ಚಿಕಿತ್ಸಾಲಯೇಷು ಪ್ರವಿಷ್ಟಾಃ ಇತಿ ವಾರ್ತಾಃ.
1: प्रसार भारती वेव्स ओटीटी प्लैटफॉर्म और न्यूज ऑन एआर ऐप सहित 558 किलोहर्ट्ज वर आकाशवाणी मुंबई केंद्राची ही आहे अस्मिता वाहिनी. संध्याकाळचे 6:30 आणि 4 सेकंद झाले आहेत. प्रसारित करीत आहोत कामगारांसाठी कार्यक्रम कामगार सभा.